ತಾವೀರಿ ಮೈವಂ ಕುಂಜರಾ ಸಿಂಗ್ ಸಕ್ಪ ಇಂದ್ರಕುಮಾರ್ ನೋಮೈ ಕಾಪಂನ ಸೈರೇಂಗ್ಬ ಮತಮ ಇಶೈ ಮಥಂಗ್ದ ತಾಮಿನಸಿ ಹೈಷ್ನಾಮ್ ರೋಮೇಸ್ಕಿ ಕಾಂಜೆಲ್ದ ಓಸಿ ಸಮರೇಂದ್ರನ ಸೈರೇಂಗ್ಬ ಇಶೈನಿ ಇಸೈಗಿ ಸೈಹೌನ ಮನಿಂಗ್ ತಮ್ಲಿ ನಂಗಿ ಮಿನೋ

ಅಂಜರಿ ಬೈಸೆ ಇಸಿ ಕುಥಾಂಗ್ಲಂ ಜೆಲ್ ಫರ್ಮಸಿದಿಗಿ ಬಹಾರಿ ಮದಿಗಿ ತಾನಿಗ ಪುನ್ಬ ಖೊಂಜೆಲ್ ದ ಜಿಶಿ ತೊಂಗ್ಬ್ರಾನ ಸೈರಿಯಂಗ್ ಬಮದಿ ಬಹಾರಿ ಮಸಾಮಗ್ನ ಸೈರಾಂಗ್ ಬೈಶೈನಿ ತಹಂಜರಿವ ಇಸೆ ಇಸಿಗಲೇನ ಮತಾಂಗಸಿದ ಗುಡ್ ಮಾರ್ನಿಂಗ್ ಮಣಿಪುರ್ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಲಾಂಥೋಕ್ಚಬ ಲೋಶಿಂಜರಿ ಗಸಿಗೆ ಟ್ರಾನ್ಸ್ಮಿಷನ್ ಅಸಿಗೆ ಇಂಜಿನಿಯರ್ ಒಯ್ನ ಥೋಪುಬಿರಿಬಸಿಂಗ್ದಿ ಇರೋಮ್ ಜೆಮ್ಸನ್ ಮೈತೈ ಮದಿ ದೆಬ್ಸೆನ್ ಪೊತ್ಸಂಗ್ಬಮ್ ಅಮದಿ ಡ್ಯೂಟಿ ರೂಮ್ ಮ್ಯಾನೇಜ್ಮೆಂಟ್ ಗಿ ಸ್ಟಾಫ್ ಒಯ್ನ ಪುಬಿರಿಬ ಟೋಕಿಯೋ ಲಾಂಗ್ಪೋ ಲಕ್ಪಂ ಅಮದಿ ಮಯಾಮ್ಗಿ ಫೋನ್ ಒಕ್ಚಕಿಬ ಹುಯ್ನಿಂಗ್ ಸುಂಬಂ ದೇವ್ ದತ್ತನ ಮಯಾಮ್ಬು ಅಮುಕ ಹನ್ನ ಥಗಪ ಫೊಂಗ್ದೊಕ್ಚರಿ

0: nai maral lai jada babu nam dr maral kok thong na kahan ba ai sei o thong su phat chi de la iha thak ke ge mang da ba morang lai pak tak da bui saruk pu di ai han yai bi kim lagi tara cha khe ne lagi
1: porit lai o lai ma ba nga si sana mang da wa gi a chum maran khang da wa lo bi ba ya ba wa khak da lo bi u pu nem jari
0: leipak ning thogi war bo wanglen da langla langjin tak thok pa wa bo ta ba da kai da bo aran hui leibagi wanglen pan tha ba tau da na tam thok lo angam ba gi wari pari da
1: mapu na kangkhol mut khraba lai rang mu thi bi ba chungani ne lining thau
0: angam ba lai rang ma bo phang da ba na awa ba luton pu du na ning thau ai shu yai bi thawai mang la gi lai di ba si
1: angangi wapam moerabat pai ma pibu wabi ganu lairang maru do kege loktak ta hun khidu lairang mo chong du na lei nanai kana gumbagi masin dagi tajei do nanai na
0: wari paring makha taune angamba
1: winning sumba mamom loi nura yai theng konu na adu ngai loktak ngami thembu chatpata hau ba mabu theng na du na ningol ka da thabum khara thupsa nana thamje khido lining thau madugi damak nana yaina khuman kauba yai theng konu ani gi maran luhong ba thabum manga ye thok sakhi ibe ma konu mana khuman do ong kharwa da mapu na thiri ba lairang do khoyon ngobi shoi da kana na sud na pom chat na na lairi nei ning thau
0: unbi pungning pele ಅದುದಿ ನಿಂಥವಾಗಿ ಯಾಥಂಗ್ ತಮ್ಮ ಮತ್ತು ಯಾವುದನ ಚನು ನಿಂಗೋಳ್ ಮಯಾಮ್ ಹಿಯಾಂ ಹಿರೇಲ್ ತೋಂದುನ ಹೌಬಮಾಬು ಕೌಕಲ್ಲು

ಸದಾ ಲಗ್ನರುಗೆ ಅಸೀದಿ ಸಾನರುಗೆ ಕುಂಬೈದು ಲಗ್ನರುಗೆ ಅಸೀದಿ ಸಾನರುಗಿ ಸಾನರುಗಿ ದಾವೈರಂ ನುಂಗ್ ಸೀಸಿ ಕಂಹಲ್ಲುಗೆ ಇತಿ ಕುಂ ನುಮಿದ ವೈರಂ.